ಸುಜನಹು ಸತ್ತರವ ನಾರದ ಭಕ್ತಿ ಸೂತ್ರ ತನ್ಮಯಾಹ ಯಾ ಸಂದರ್ಭದಲ್ಲಿ ಅಧಿಕ ವಿವರಣ ಸಹೆ ಜ್ಞಾನಿತ್ವಾತ್ಮೈವ ಮೇ ಮತಂ. ಹೇ ಗೀತಾ ವಚನ್ ಪ್ರಸಿದ್ಧ ಹೇ ಕೂಡ 9ನೇ ಅಧ್ಯಾಯ ಭಗವಾನ್ ಶ್ರೀಕೃಷ್ಣ ಮಂಡಾತ್

ಗಣಸಂದ ಮೂಡಗಿಡಿದಿಲೆ ಧ್ಯಾನ ಗರಿದ ತೇಣೆ ತದ್ರೂಪದ ಪ್ರಾಪ್ತ ತೈಸಾ ಭಗವಂತ ತವ ನವೇ ತೋ ಅಜಡ ಚಿದ್ರೂಪ ಸುಖದಾತ

ಎದ್ದೆ ಧ್ಯಾನ ಗರಿದ ಪ್ರಗಟ ದಿಧೆಯ ಧಾರ್ಧದ ಮೇ ಸ್ವತಃ ಸಿದ್ಧರ ದೈಯದ ಸಹದೇ ಮದ್ರೂಪದ ಚಿಂತಿತ ಮದ ಕಾವಡಿ ಮಸೇಜೆ ಚಿಂತನ ಚಿತ್ತ ಚಿಂತ ಚಿಂತಿತೆ ಪಣ ವಿರೋನಿ ಹೋಯ ಚೈತನ್ಯ ಘನ ಮದ್ರೂಪ ಪಣ ತೇಣೆ ಹೋಯ. ಅಸ ಏಕನಾಥಿ ಭಾಗವತಾಮಧ್ಯೆ ವರ್ಣನ ಹೆ ಕಿತ್ತೇಕ್ ಭಕ್ತ ಧ್ಯಾನ ಭಕ್ತಿಯನ್ನ ತನ್ಮಯ ಹೋದಾತ್ ತರ್ ಕಿತ್ತೇಕ್ ಭಕ್ತನ್ನ ಭಗವತ್ ಕೃಪೇನ ಜೆ ಅಪರೋಕ್ಷ ಜ್ಞಾನ ಪ್ರಾಪ್ತ ಝಾಲೆಲ ಅಸ್ತ ತೇ ಜ್ಞಾನನ ತನ್ಮಯ ತಿಲ ಪ್ರಾಪ್ತ ಹೋದಾತ್ ತ್ಯಾದ ವಿಚಾರ ಯಾ ಆಲೆಲ ಆಯ್ತು.

0: ಇದಿರೆ ಗೊಮು ಮಾಹೇರ್ಲಾದಾತೆ
1: ಹೋಶೆ
0: ಗೊಮು ಮಾಹೇರ್ಲಾದಾತೆ ಹೋ ನಕವಾ ಗೊಮು ಮಾಹೇರ್ಲಾದಾತೆ ಹೋ ನಕವಾ ಟಿಚಾ ಗೋವಾಲಾ ಕೋಕಣ ದಾಖವಾ ಗೋವಾಲಾ ಕೋಕಣ ದಾಖ